ಗುಹಾಳೇ ಪುರುವ ರಘುಕುಲ ತಿಲಕ ಮಾಧೆ ಸೀತೆನು ಅಪ್ಲೆ ಡುಹಾಳೆ ಶ್ರೀರಾಮನ ಸಾಂಗಿತ್ಲೆ. ಶ್ರೀರಾಮನಿಹಿ ಹಸುನ್ ತಿಚ್ಚಾ ಇಚ್ಛಾಂಚಾ ಆದರ ಕೆಲ. ಮನಾಲೆ, ಜಾನಕಿ, ತುಜಿ ಇಚ್ಛಾ ಲವಕರಾತ್ ಲವಕರ ಪುರಿ ಕರಿನ್. ಪತಿ ಪತ್ನಿಂಚಾ ಹಾ ಮನೋಹರ ಸಂವಾದ ಝಾಲಾ.